ತಾಂತಕ ಜಂತರಿತ ಅತಿ ಕಿಟ ತುಂತಕತರಿ ಜಂತರಿತ ಅತಿ ಕಿಟ ತುಂತಾಂತಕ ಜಂ ತಕತರಿ ಜಂ ತಜ್ಜಂ ಅದಿ ಕಿಟ ತುಂದಿ ಕಿಟ ತುಂದಿ ಕಿಟ

0: ತುಂಬುರ್ನಿಗೆ ನಾರದನಿಗೆ ಲಾಲ ಪೋಸಿಲಾಗುತ್ತಾಡೆ, ಸಂದು ದೂಸಿ ಸಾಮಲೀಲ ಪಾಡುತ್ತಾಡೆ ಪಲುಕುತ್ತಾಡೆ,
1: ಪ್ರಣಯವೆಂದು ಪ್ರಣವ ಮಂಟು ಸಾಟಿ ಸಲ್ಲ ತಿಲುಕುತ್ತಾಡೆ.